ತಾಕೆಟ್ಟ ತಾಕೆಟ್ಟ ಧೀಮಿ ನಡನ ತಾಕೆಟ್ಟ ತಾಕೆಟ್ಟ ಧೀಮಿ ನಾಟ್ಯಂ ಉಲಗಂ ಶಿವ ನಿಂತಂಜಂ ಅವನ್ ಪಾದ ಮೇ ಪಂಕಜಂ ನರ್ತನ ಮೇ ಶಿವ ಕವಸಂ ನಟರಾಜ ಪಾದಂ ನವರಸಂ ಧೀರನನ ಧೀರನನ ಧೀರ ಧೀರ ಧೀರ ಧೀರ ಧೀರ ಧೀರ ಧೀರ ಧೀರ ನಾದ ವಿನೋದ ನಡನ ಸಂದೋ